0: ಕೈರಿ ಕುನಿರಿ ಕುರಿ ಹನಿನ ಕಾಮಿನಿರಿ.
1: Radio Universidad 93.7 en Navojoa.